0: ಡೆಂಗ್ ವ್ಯಾಪ್ತಿಯ ಹೇತುವೆನ್ ಡಿಸ್ಟ್ರಿಕ್ಟ್ ದೊಲಹಕ್ ಸೌಖ್ಯ ವೈದ್ಯಧಾರಿ ಕೊಟ್ಟ ಸಹತಾಹತರಕ್ ವಿಶೇಷ ಮದುರು ಮರ್ದನ ವೆಡಸ್ಥಾನ ಹೆಟ್ಟ ಆರಂಭಕ ನಭವಾಯಿ ಜಾತಿಕ ಡೆಂಗು ಮರ್ದನ ಏಕಕ್ಕೆ ಪ್ರಜಾ ವೈದ್ಯ ವಿಶೇಷಜ್ಞ ಪ್ರಶಿಲಾ ಸಮರವೀರ ಮಹಾತ್ಮೀಯ ಸದಹಾನ್ ಕಲೆ
1: ಮೇವನ ವಿಟ ದಿವೇನಪುರ ಡೆಂಗು ರೋಗಿನ್ ತಿಸ್ಸಾಯದಾಸ್ ಹಾಯಸೆ ಹೆಟ್ಟ ಏಕಕ್ ವಾರ್ತಾ ವೆನವಾ ಏಯಿಂಗ್ ವೆಡಿ ವಶೇನ್ ರೋಗಿನ್ ವಾರ್ತಾ ವೆನ್ನೆ ಕೊಲಂಬ ಗಂಪಹ ರತ್ನಪುರ ಮಾತರ ಕಲುತರ ಗಾಲ್ಲ ಯನ ದಿಸ್ಟ್ರಿಕ್ ವಲಿನ್ ಅಪಿ ಮಹಾಜನತಾವಗೆನ್ ಇಲ್ಲಾ ಸಿಟಿನವಾ ತಮಂಗೆ ಪರಿಸರಯ ಶುದ್ಧ ಕರಗನ ಡೆಂಗು ಮದುರುವನ್ ಬೋವೀಮ ವೆಲಕ್ವೀಮ ಸಂದಹಾ ಪಿಯವರ ಗನ್ನ ಕಿಯಲಾ ಜೂನಿ ಮಾಸ 8 9 10 ಯನ ದಿನವಲ ವಿಶೇಷ ಡೆಂಗು ಮರ್ದನ ವೆಡಸಟಹನ ಕ್ರಿಯಾತ್ಮಕ ವನವಾ ದಿಸ್ಟ್ರಿಕ್ ದೊಲಹಕ ಸೌಖ್ಯ ವೈದ್ಯ ನಿಲಧಾರಿ ಕೊಟ್ಟಾಶ 74ಕ ಮೇ ಸಂದಾ ಸೌಖ್ಯ ಕಂಡಾಯಂ ಪೊಲೀಸಿಯ ಸಹ ತ್ರಿವಿಧ ಹಮುದಾವ ಯನ ಕಂಡಾಯಂ ಸಿಯಲ್ಲೋಮ ಸಹಭಾಗಿ ವೆನವಾ ಅಪರೀಕ್ಷಾಕಾರಿ ಲೆಸ ಡೆಂಗು ಮದುರುವನ್ ಬೋವಿಯ ಹಗಿಸ್ತಾನ ಹಮೂನೊತ್ ರತು ನಿವೇದನ ನಿಕುತ್ ಕಿರೀಮ ಸಹ ನೀತಿಮಯ ಪಿಯವರ ಗನೀಮಟ ಅಪಿ ಅಪದೇಶ ದೀಲ ತಿಯನವಾ ಇತಿಂ ಅಪಿ ಮಹಾಜನತಾವಗೆನ್ ಇಲ್ಲಾ ಸಿಟಿನವಾ ತಮಂಗೆ ಪರಿಸರೆ ಪಿರಿಸಿಂದು ಕರಗನ ಮೇ ಡೆಂಗು ರೋಗೆ ಪತ್ತಿರೀಮ ವಲಕ್ವಾ ಗನೀಮಟ ಅಪಿಟ ಉದವ್ ಕರನ್ನ ಕಿಯಲಾ
0: ದಿವಿನಿಪುರ ಪ್ರಧಾನ ರೋಹಲ್ ರಸಕ ಸಹ ಸೌಖ್ಯ ಕ್ಷೇತ್ರವೇ ಆರಂಭಕರು ಅತರ ಮಗ ನವತಾತ ಬಾತಿಬು ಮಹಾಪರಿಮಾಣ ವ್ಯಾಪೃತಿ ವಿಸಿಪಾಕ ವೆಡಕಟಯುತು ನವತ ಆರಂಭ ಕಿರಿಬಿಟ್ಟು ರಾಜ್ಯ ಪಿವರ ಕೆಣತಿಬಿನವಾ ಎಂಬಿರಟ ಜನತಾವಿಟ ಗುಣಾತ್ಮಕ ಸಹ ಕಾರ್ಯಕ್ಷಮ ಸೌಖ್ಯ ಸೇವಾ ಲಭಾತಿಮೇ ಅರಮುನೇನ್ ಅಮಾತ್ಯ ವೈದ್ಯ ನಲಿದ ಜಾತಿ ಸಮಹತಾಗೆ ಪೂರ್ಣ ಮಗಪೆನ್ವೀಮ ಸಹ ಉಪದೇಶ ಅಣುವ ಮೆಮ ಕಡಿಮೆ ವೆಡಪಿಲುವೆಲ ಕೃತ್ಮಕ ನಭವಾಯಿ ಸೌಖ್ಯ ಅಮಾತ್ಯಾಂಶೇ ಪವಸಾನೆ ಇದಿಕಿರೀಂ ಆರಂಭಕಲ ಎಹೇದ್ ವಿವಿಧ ಹೇತುನ್ಮತ್ ಅತರಮಗ ನವತಾತಬಾತಿ ವ್ಯಾಪೃತಿ ಮೆಮ ವೆಡಸ್ಟಾನಟ ಎತುಲಾತ್ ಎಮ ವ್ಯಾಪೃತಿ ವಿಸಿಪಾವ ಸರ್ಕಿರೀಮ ಸದಹಾ ದಿದಹಸ್ ವಿಸಿಪಾ ಐವೈನ್ ರುಪ್ಯಾಲ್ ಮಿಲಿಯನ ದಹಸೆ ದಹಸಗ ಮುದಲಾಕ್ ವೆಂಕಿರುಡಾ ಮೆವರ ಐವೈನ್ ವೆಂಕಲ ಮುದಲ ರುಪ್ಯಾಲ್ ಮಿಲಿಯನ ದಹನವ ದಹಸಾಕ್ ತವತ್ ರುಪಿಯಲ್ ಮಿಲಿಯನ್ ತಿಸಟ್ ದಹಸಾಕ್ ಲಬನ ವಸರೆ ಐವೆನ್ ವೆಂಕಿರೀಮಟ ಸೆಲಸುಮ್ ಕರತಿಬಿನವಾ ರಟತುಲ ಕಿಸಿದು ಸಹಲ್ ಹಿಗ್ಯಾಕ್ ನೆತೈ ಅಬಾತೆ ವಸಂತ ಸಮರಸಿಂಗ ಮಹತಾ ಅವಧಾರಣೆ ಕರ್ನವಾ ರತು ಸಹ ಸುದು ಸಹಲ್ ಮೆಟ್ರಿಕ್ ಟೋನ್ 40 ದಹಸಕ ಟಾಸನ ತುಗ ವಿ ಅಲಿಯು ಮಂಡಲಿ ಸತುಬವಾಯಿ ಅಬಾತೆ ವರ್ಯಾಸದಹಾನ್ ಕಲೆ ಆದೇಶಕ ಸಹಲ್ ತುಗ ಅನಡೆ ಕಿರಿಮ ಹೇತುವೆಂದು ಸಹಲ್ ಹಿಂಗ್ಯಾಕ್ ಎತ್ತಿವೀಮಟ ಕಿಸಿದು ಅವಸ್ಥಾವಕ್ ನೊಮತಿ ಬಾವ ವಸಂತ ಸಮರಸಿಂಗ ಮಹತಾ ಪೆನ್ವಾ ತುನ್ನಾ
2: ಕಿಸಿಸೇತ್ ಸಹಲ್ ಲಿಗ್ಯಾಕ್ ಎನ್ನಿ ನೆ ರತು ಸಹ ಸುದು ಸಹಲ್ ಮೆಟ್ರಿಕ್ ಟೋನ್ 1,40,000 ಆಸನ ಪ್ರಮಾಣ ಕಪಿಲಂಗ ತಿಯನವಾ ವಿಯಲಿ ಮಂಡಲೆ ಸಮಪಕಾರ ತೊಗುವೆನ ಸಂಸ್ಥಾವ ಹರಾ ಕೊಟಲಾಪಿ ವೆಲಂದ ಪೊಲ್ಟ ದಾನ್ ಏ ವಗೆಮ ಅನೇಕುತ್ ವ್ಯಾಪಾರಿಕ ಪ್ರಜಾಲಂಗ ತಿಯನ ರಟತುಳ ರತು ಸಹ ಸುದು ನಾಡು ತಿಯನ ಮಾಸ 4ಕಟ ಅತಿರಿಕ್ತ್ಯ ಕಿರಿಪೊನ್ ನಿಸಾ ಎಮನತ್ತಂ ಕೀರಿ ಸಂಬಾ ಸಹ ಸಂಬಾ ಸಹಲ್ ವಲಟ ಅತಿವೆಚ್ಚ ಹಿಗೆ ವೆನುವೆನ್ ಅಪಿ ಪ್ರಮಾಣವತ್ ಹಾಲ್ ಪ್ರಮಾಣ ಗೆನಲ ತಿಯನ ತೇನಿಸಾಯಿದ್ರ ಅಪಿ ಜಲ್ಕಾನ್ನ ತಸ್ಸದ್ದಲ ಲಬನ ಮಹಾಕಾನಟ ಎನಕಂ ಭಯ ನೆತು ಅಪಿ ರಟೇ ಸಹಲ್ ಪಿಲಿಬಂದ ಅತಿರಿಕ್ತ್ಯಕ್ ತಿಯನವಾ ಸಹಲ್ ಹಿಗ್ಯಾಕ್ ಅತಿವೆನ್ನೆ ದೆಮ್ ಮೇ ಅಪಿಟ ಚೋದನಾ ಕರನ್ ಉತ್ಸಾಹ ಕರನಾಯ ಸಮಹರಟ ಕಿಯನ್ನ ಹದನೋ ಮೇ ನಾಡು ಹಾಲುತ್ ಅವಿಲ್ಲ ನೆತ್ತಂ ಸ್ವರ್ಣ ಹಾಲ್ ಏಕ ಅವಿಲ್ಲ ನಾಡು ತ್ರಟಿಂಗ್ ಗೆನಲ ಏಕ ಅಡು ಏಕನೆ ಕಿರಿಪೊನ್ಯಾವೆ 565 550 540 ವಗೆ ಗಣಂ ವಲ ಡಾಲರ್ ಟೋನ್ ಏಕ ಎತಕೊಂಡ ಜಿಆರ್ ವಿಲನ್ನಾವೆ 460 475 480 ವಟ ಹೆಬೈ ನಾಡು ಹಾಲ್ ಕೇನಕ ತಿಯನ್ ಕೀಯದ 360 375 ಒನ್ನೋ ಏ ಗಣಂ ವಲಟ ಎತಕೊಟ ಸಹಲ್ ಆನಾಯನೆ ಕರ್ನ ಆನಾಯನ ಕರುವ ಎಲ್ ಸಿ ಏಕ ಓಪನ್ ಕರಲ ಗೇನ ಕೊಟ ಮೇ ಕಸ್ ಡೆಕ್ ಏಕ ದಾನ ಕೊಟ ದಾಂಡೋನೆ ತಿಯನ ಹಾಲ್ ವರ್ಗೆ ಮುನಾದ ಕಿಯ ಎದ ಹಾಲ್ ವರ್ಗೆ ಮುನಾದ ಕಿಯ ದಾನ ಕೊಟ ಏಕ ಕಿಯಂಡೋನೆ ಕಿರಿಸ್ ಪೊನ್ನಿ ನೆತ್ತನ್ ಜಿ ಆರ್ 11 ನೆತ್ತನ್ ಸ್ವರ್ಣ ಕಿಯಲ ಮೊಗದ ಕಸ್ಟಮ್ ಏಕಟ ಚೆಕ್ ವೆನವಾ ಮುನಾದ ಅತುಲಿ ತಿಯನ ಹಾಲ್ ಕಿಯಲ
0: ಇತಿಹಾಸೇ ಇಹಲಮ ಕುರುದು ಮಿಲ ಬೇಬಾಸೆ ಅತುಲತ ವಾರ್ತಾವ್ಯತಿ ಬಾವ ಕುರುದು ಸಂವರ್ಧನ ಬಂಟಲೇ ಪವಸನವಾ ಅಲ್ಬಾ ವಾರ್ಗೆ ಕುರುದು ಕಿಲೋಗ್ರಾಮ್ ಯಾಕ್ ರುಪೇಲ್ ಹೈದಾಸ್ ಪಾನ್ಸಿಯತ್ ಹದ್ದಾಸ್ ಅತರ ಬಿರಕಿಟ ಅಲೆವನ ಬವಾಯಿ ಕುರುದು ಸಂವರ್ಧನ ಬಂಟಲೇ ಸಂಧಾನ್ ಕಲೆ ಸೇಫು ಫೈ ವಾರ್ಗೆ ಕುರುದು ಕಿಲೋಗ್ರಾಮ್ ಯಾಕ್ ಅಲೆವಾನೆ ರುಪೇಲ್ ಪದ್ದಾಸಾತ್ ಪಂದಾಸ್ ಪಾನ್ಸಿಯತ್ ಅತರ ಬಿಲಕ ನನ್ವರಟ ಕುರುದು ಸಂವರ್ಧನ ಮಂಡಳಿ ಸಭಾಪತಿ ಜನಕ ಲಿಂದರ ಮಹತಾ ಪ್ರಕಾಶ ಕಲೆ ವಸರಿ ಕತವು ಕಾಲಿತುಲ ಕುರುದು ಅಪನಾಯನೆ ಲಬನು ಆದಾಯಮ ರುಪೇಲ್ ಕೋಟಿ ದಾಸ್ತುಸಿಯಕ್ ಬವಾಯತಿ ಬವಾಯಿ ಎ ರುಪೆಲ್ ಕೋಟಿ ನವದಾಸ್ತುಸಿಯಕ್ ದಕ್ವಾ ಇಹಿಲ ನನ್ವಾ ಕೆನೀಬ ಬೇವಸರೆ ಇಲಾಖೆ ವಿಯತಿ ಬವದ ಸಭಾಪತಿ ವರ್ಯಾಸದ ಹನ್ಕಲಾ ದಿದಹಸ್ತಿಯ ವರ್ಷವನ ವಿಟ ಜಾತಿಕ ಪುಲ್ ಅಸ್ವೆಂಡ್ ವಾರ್ಷಿಕವ ಗೆಡಿ ಮಿಲಿಯನ್ ಹಾರ್ದಾಸ್ ದಿಸಿಯಕ್ ದಕ್ವಾ ಹಿಲ ನೆನ್ವೀಮ ಸೆಲಸುನ್ ಬವ ಪೊಲ್ವಗಾ ಕಿರಿಮೆ ಮಂಡಲೆ ಪವಸನವಾ ಎ ಸಭಾಪತಿ ವೈದ್ಯ ಸುನಿಮಲ್ ಜಯಕುಡಿ ಮಹತಾಸದ ಹನ್ಕಲೆ ಪುಲ್ ಅಸ್ವೆಂಡ್ ಇಹಿಲ ನೆನ್ವೀಮ ಸದಹ ಮೇವಸರೆ ರಾಜ್ಯ ರುಪೇಲ್ ಮಿಲಿಯನ್ 25,000 ವೆಂಕರತಿ ಬವಾಯಿ ಎ ಪೊಹರ ಸಹನಾ